ದರಿ ವಿವಿನ ಸ್ಟಾರ್ 487 ಸ್ಟಾರ್ 31 ಹಾಶ್ ಕನೋರೆ ತಿಗಿತಿ ಕೆವಿಂಗೋರಿನ ಸಿರಿಂಗಿ ಮಗನ ಮತ್ತಾನೊಂದ ರೀ ಅಸಿಯರಿಯರ ಮರೆ ತತಸ್ಯನ ಮತ್ತಿಕಾರಿ ವುವನೈ ಸಿರಿಂಗಿ ವಾತೊತ್ತ ಫನ್ ಡೇ ಇರೆ ತೆತಕುವೆನೆ ಐ ಲವ್ ಎಂಬು ಡಾಟ್ ಕಾಮ್ ವಿಯು ಟಿಕೆಟ್ ನಕಮೆ ಮೆಕಾವೆ ಮುಆರೋ ಎಫ್ ಎಂ